ನದಿಂ ತಕದಿಂ ದಕಡಕ್ ದಕಡಕ್ ಧೂಮಕಡಕ್ ಧಕಾಂತದ ತದ ತದ ನಕಡೆ ತಕಡಕ್ ದಾ ನದಿಂ ತಕದಿಂ ದಕಡಕ್ ದಕಡಕ್ ಧೂಮಕಡಕ್ ಧಕಾಂತದ ತದ ತದ ನಕಡೆ ತಕಡಕ್ ದಾ ನದಿಂ ತಕದಿಂ ದಕಡಕ್ ದಕಡಕ್ ಧೂಮಕಡಕ್ ಧಕಾಂತದ ತದ ತದ ನಕಡೆ ತಕಡಕ್ ದಾ ನದಿಂ ತಕದಿಂ ದಕಡಕ್ ದಕಡಕ್ ಧೂಮಕಡಕ್ ಧಕಾಂತದ ತದ ತದ